ಇಲ್ಲ ರೀ, ಇಲ್ಲ ರೀ, ನಂಬರ್ 027 ಮುಗಿಸು. ಹಾಂ, ಗುರು ಬಿ ಗಂಗ್ವನ್ ಐನ್ ಪಿ ಗಂಗ್ವನ್ ಗುರು ಬಿ ಗಂಗ್ವನ್ ಸ್ಟಾರ್ 274 ಹಾಶ್ ಅಮ್ಮಚ್ ಬಿ ಗಂಗ್ವನ್ 50,000 ಕಿಮಚ್ ಬಿ ಅಂಗ್ವನ್ ಸ್ಟಾರ್ 274 ಹಾಶ್ ಕಿಮಚ್ ಬಿ ಗಂಗ್ವನ್ ಓದಡಿ ಅಮ್ಮಚ್ಚ ಇದ್ದೀಯಮ್ಮ ಗೊತ್ಕೊರಿಯ ಈಗೇರು ಗೊಮ್ಮೆಯೂರ್ ಚಿಗೆ ಸಿಲಿಂಗಿ ಸಿಗತ್ತ 50,000 ಕೊಲ್ಲೇನು ಹೊಡ್ರ ತೂಲೇ ಮೀ ನಿತ್ಯಂ ಟಿಕೆಟ್ ನಂಬರ್ 3 ನಂಬರ್ ಸಿಮೆಂಟ್ ನಂಬರ್ ಸಿಮೆಂಟ್ ನಂಬರ್ 50,000 ಸ್ಟಾರ್ 274 ಹಾಶ್ ಸ್ಟಾರ್ 274 ಹಾಶ್ ಸ್ಟಾರ್ 274 ಹಾಶ್ ಸ್ಟಾರ್ 274 ಹಾಶ್